ಭೂತ ಭೂತ ಶೂತ ಮತಂಗನ ಗಾಧ ಪ್ಯಾದ ಅನಾಥ ಗತಂಗನ ಖೇದ ವೇದ ಚೇತ ನರಂಗ ಜೇ ಚಾರ್ ಚತುರ್ದೇಶ ಚಕ್ರ ಫಿರಂಗ ಜಯ ರಾಗ ನ ರಂಗ ನ ರೇಗ ರುಗಂ ಜೇ ಶೋಕ ನ ಭೋಗ ನ ಜೋಗ ಜುಗಂ ಭೂ ಭಂಜನ ಗಂಜನ ಆದಿ ಸರಂಗ ಜೇ ಬಂದತ ದೇವ ದೇವ ನರಂಗ ಗಣ ಕಿನ್ನರ ಜ ಛವು ಜಂಗ ರಚೇ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾನ ಗಂಜ ಪ್ರತಂಗ ಜೇ ಪಾರ್ನ ಪಾವತ ಪೂರ್ ಮತಂಗ ಅನಖಂಡ ಸ್ವರೂಪ ಅಂಡ ಪ್ರಭಾ ಜಯ ಜಂಪದ ವೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹ ಜಯ ಭೂತ ಅಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪ ಸುತ ಸಿಂಧ ಅಧೋ ಮುಖ ತಾಪ ತಪ ಕೈ ಕಲ್ಪನ್ ಲೋ ತಪ ತಾಪ ಕರ ನೈ ನೈಕ ಕೃಪಾ ನಿಧ ಪಾನ ಪರ ಜಯ ಭೂಕಟ ಧರಂ ಸಭ ತಜ ಹೈಕ ಚಿತ್ತ ಕೃಪಾ ನಿಧ ಕೋ ಜಪ ಹ ತೇವ ಯಾ ಭವ ಸಾಗರ ಕೋ ತರ ಹ ಭವ ಭೂಲ ನ ದೇಹ ಪುನರ್ಧರ ಹೈ ಏಕ ನಾಮ ಬಿನಾ ನೈ ಕೋಟ್ ಪ್ರತಿ ಇಮ ವೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ ಕೇ ರಸ ಹೈ ತೇವ